wa enu ti ye fra wo onwa en sanchene ni onwa juma oye wo ye nana no bless no ara do da so ye hey bro standard bro kama ya mama sha standard kama ya mama oh Jehovah.